ಚತುರ ನಾರ ಅಮ ಚೋರೆ ಗಣಜಿ ಚತುರ ನಾರ ಅಮ ಪಕಡ ಕರಕ ಗದಿ ಮೇದೆ ಮನ್ ಕೆ ದ್ವಾರ ಭೂತ